ಕೋಮಲದರ ಪಲ್ಲವ ಪದಯುಗಳಂ ಕುಂಕುಮ ರುಚಿ ಶೋಭಿತ ಲಲಿತ ತನು ಕೋಮಲದರ ಪಲ್ಲವ ಪದಯುಗಳಂ ಕುಂಕುಮ ರುಚಿ ಶೋಭಿತ ಲಲಿತ ತನು ಕಾಮಿತ ಫಲದಾಯಕ ಕಲ್ಪತರು ಕಂಕಣ ಗಣ ಶೋಭಿತ ಕರಯುಗಳಂ ಸನಿರಿ ಸನಿ ಸರಿ ಗಮ ಪ ಸನಿ ಪ ಮರಿ ಸರಿ ಮರಿತ ಪಮ ಪ ಗಮ ಪ ನಿ ಪ ಮರಿ